0: ಭವ ಭಂಜನ ಭವ ಭಂಜನ ಗುಣ ಭವ ಭಂಜನ ಗುಣ ಅಪಮನ ಅಪನ ರಾಮ
1: ಅಪಮನ ಅಪನ ರಾಮ ಹರಿ ರಾಮ